ಪಂಪಲ್ ಕೆಬ ಮಾತೆ ಶೀಘ್ರಮಾನ್ ಓ ತೋ ಸರ್ ಬುದ್ಧಿ ಹೇಳ ದ ತಾತ್ಕೊಂಡು ತಿರ್ಬಿ ತಾಕ ಅತ್ರ ಪಂಚ ಬಡ್ಡಿ ಪಡಿಸಿ ಹೇಳಿ ನಾನು ಕಿಂಗ್.